0: ಉದಾಸನ ಸಿದ್ಧ ನಿವನ ಸರ್ವಾಗಮಿಕ ದಹಂ ಸದಲ್ಲ ಕಿತ್ತು ದಹಮಿನ್ ಒಬೇ ದಿವ್ಯಟ
1: ಪ್ರೇಮನೀಯ ದರ್ವಿನಿ ಒನ್ ಒಬೇ ನಿವಾಹನಟ ಅದ ದವಸಿದ್ ಮಮ ಸಂವಿಧಾನನ್ ವಹನ್ಸಗಿ ನಾಮೇನ್ ಗೊಡವಾದಿನ್ನೆ ಪುಂಚಿ ಅದಹಸಕ್ ಒಬ್ಬ ವೆದ್ದಟ ಅರಗಿನ ಎಮಿನ್ ಉನ್ ವಹನ್ಸೆ ತರಾ ವಿಟಗಿದಿ ಕಿಯನೋ ಮೆನ್ನ ಮೆಹೆಮ ಯಾಮೇಕು ಮಾ ಅನುಗಾಮಿ ವನ್ನಟ ಕ್ಯಮತ್ತೇದ ಓ ತಮ ಕಮ ನಸಾ ಕುರುಷಿಯ ದರಾ ಮಾ ಅನುವ ಆಭಾವೇ ಮಗೆ ಆದರಣೀಯ ದರುವೇನಿ ಅಪ ಸಂವಿಧಾನನ್ ವಹನ್ಸೆಗೆ ವದನ್ ಅನುಚಾರಕರನ ಅನುಗಮನೇಕರನ ಜೀವಿತೇಹಿ ಸನಿಟುವನ್ ಕರ ಏವಾ ಪಿಲಿಪಾದಿನ ಜೀವಿತಯಾಕ್ ಯತ್ನಂ ಈ ಜೀವಿತೇ ಉನ್ವಹನ್ಸೇಗಿ ಶ್ರಾವಕತ್ವೇಟ ಸಂಬಂಧವುನು ಶ್ರಾವಕತ್ವೇಟ ಅತುಲುವುನು ಅಯ ಕ್ರಿಸ್ತು ಶ್ರಾವಕತ್ವೇ ಅನು ಎಸೇ ನಮ್ ಕುಮಗ್ದ ಕ್ರಿಸ್ತಿಯಾನಿಯ ಅತುಲೇ ಕುಮನ ಶ್ರಾವಕತ್ವೇ ಅಗ್ಯನ ಕಥಾಕರಾಯಿದ ಗೋಲೇಕುವನ್ನ ಮೊಕಕ್ ಕರನ್ನು ಓನದ ಸಂವಿಧಾನನ್ ವಹನ್ಸೇಗೆ ಗೋಲೇಕು ಶ್ರಾವಕೇಕು ಅನ್ನ ಕಲೆಯುತ್ತೇ ಫಲಮು ಕಾರಣಾವ ಜೇಸು ಸಂವಿಧಾನನ್ ತಮನ್ ವಹನ್ಸೇಗೆ ಶ್ರಾವಕೆಯಂಟ ಕಿಯನ ಫಲಮು ಕಾರಣಾವ ತಮ ಕಮ ನಸೀಮಾಯ್ ತಮ ಕಮ ನಸೀಮಾತ್ ಕುರುಷಿಯ ದರೀಮಾತ್ ಜೀವಿತೇ ಎತ್ತ ಕ್ರಿಸ್ತಿಯಾನಿಯ ಎತುಲೇ ಮೆಜಿಕ್ ನೇ ಮೆ ಜೀವಿತ ಯಥಾರ್ಥೇಟ ಯಥಾರ್ಥಾನುಕೂಲವ ಮೂನದೆನ್ನೋಣ ದುಃಖ ವೇದನಾವ ಬೆರಿ ಕಮ ನುಹಕಿ ಕಮ ದುಬಲ ಕಮನ್ ಮೆ ಸ್ಯಲ್ಲ ಅಭಿಭವಾ ಯನು ಪಿನಿಶ ಒಬ ಆತ್ಮವಿಶ್ವಾಸೇನ್ ಎದಹಿಲ್ಲೆನ್ ಜೀವತ್ವೆನ್ನೋಣ ಒಬೇ ಅಭಿಯೋಗ ಒಬ್ಬ ಬಾರಗಿನ ಏವಾ ಜಯಗಾನ್ ಓಣ ಎಸೇ ವನ್ನಟ ನಮ್ ತಮ ಕಮ ನಸನ್ನಟ ಓಣ ಏ ಭಾಗ್ಯವಂತ ಅದ್ದಕೀಮ ಒಬಟ ಲಬೇ ವಾಯೈ ಸಂವಿಧಾನ ವಹನ್ಸೆ ತುಲ ಮಾ ಪ್ರಾರ್ಥನಾ ಕರ್ಣವಾ ಒಬಟ ಜೇಸು ಪಿಷ್ಟಾಯ್
0: ಏ ಫ್ರಾನ್ಸಿಸ್ ಕಾನೋ ನಿಕಾಯಕ ವಜಿರ ಸಿಲ್ವಾ ಪಿಯತುಮನ್
2: ಗೌರವನೀಯ ಮಾ ಆದರಣೀಯ ಸಹೋದರ ಸಹೋದರಿಯೇನಿ ಶುದ್ಧ ಕುರಾನೆ ಅಲ್ಲಾ ದಿವ್ಯಾನ್ವಾನ್ಸೆ ಅನಕರಪು ಫಲವಿನಿ ಅನಕಿರೀಮ ಇಕರಾ ಒಬ ಕಿಯವನ್ನ ಒಬ ಅಧ್ಯಾಪೆ ಲಭಾಗನ್ನ ಕೀನಿಗ ಅಲ್ಲಾ ದಿವ್ಯಾನ್ವಾನ್ಸೆಗೆ ದೇವನ ಅನಕಿರೀಮತ್ ಇಕರಾ ಒಬ ಕಿಯವನ್ನ ಅಧ್ಯಾಪೆ ಲಭಾಗನ್ನ ಕೀನಿಕಾಯ್ එනිසා අපිට අධ්‍යාපනයේ දැනුම කියන එකේ වැදගත්කම කොයිතරම් දුරට දෙවියන් කියලා දී තිනවාද කියන එක අපිට වටහා ගත හැකි. නබිතුමාණන් කිව්වා දැනුම ලබා ගැනීම සෑම කෙනෙකුටම අනිවාර්යයි වගකීමයි කියලා කිව්වා. එනිසාම උදේ පාන්දර තිබෙන නැමදුම් වේලාවෙන් පසුව නැමදුම් ඉටු කරලා එයින් පසුව නබිතුමාණන් කිව්වා මෙහෙම ප්‍රාර්ථනා කරන්න කියලා. اللهم اني اسالك علما نافعا ورزقا طيبا وعملا متقبلا او دويني يا الله මට ප්‍රයෝජනවත් දැනුම ලබා දෙන්න කියා ප්‍රාර්ථනා කරන්න කියලා කිව්වා. ඒ වගේම හොඳ ආහාර පාන එදිනෙදා අවශ්‍යතාවය ඉටු කර දෙන්න කියලා ප්‍රාර්ථනා කරන්න කියලා නබිතුමාණන් පැවසුවා. ඒ නිසා අපි සෑම කෙනෙක්ම දිනපතාම යම් දෙයක් ඉගෙන ගැනීමට කටයුතු කරමු. ඒ සඳහා අල්ලා දෙවියන් වහන්සේ අපිට වාසය ලබා දෙනු මැනව.
0: ඒ මෞලවි ෆරුද් ෆාරුක් ඉහ්සානිතුමන් හින්දු ධර්මයෙන් ඔබේ දිවියට

0: ਭਾਨੂ ਹਤਰਾਜ ਦਾ ਸ਼ਮਾਟਾ ਨੈਟ ਐਫਐਮ
1: ਕੈਸੇ ਆਦਰੇ ਹੰਗਨ ਬੈ ਕੀਲਾ ਦੀਨਵਾ ਨੇਵੇ ਕੈਸੇਟ ਸਿੱਧਾਲੇ ਪ ਕੈਸੇ ਸਿਰਪ ਇੱਕ ਪੀਵਾਮ ਹੰਗਨ ਨੇਵੇ ਨੈਤਿਕ ਲਮ ਦਾਨਨ ਪੁਲਵਾ
2: ਨਿਯਮ ਆਯੁਰਵੇਦ ਉਸੁ ਕੈਸੇ ਸਮਨੀ ਕਰਾਈ
3: ಮಾರೈನೆ
4: ಶ್ರೀಲಾಂಕಿಕ ಕುಲುಬಡು ರಸೆಯ ಇತಿಹಾಸಯ ಪುರಾವಟಮ ಅಪ ಲೊವಮ ದಿನಾಯತ ಎಮ ರಸೆಯ ನವ ಮಾವತಕಿನ್ ವಿಜಯ ಸಮಾಗಮೇ ಸೋಯಾ ನಗರ್ಸ್ತುಲಿನ್ ಒಬಟ ದಾಯಾದ ಕರಾಯಿ ರಸಕಾರಕ ಎತ್ತೇಮ ನೆತಿ ವಿಜಯ ವೆಜಿ ಸೋಯಾ ನಗರ್ಸ್ ರಸಗನ್ಮಾ ಎತ್ತೇ ಅಪೇಮ ಅಪೇಮ ದೇಶೀಯ ಕುಲುಬಡು ಸಾರೇನಿ ರಸ ರಸಕಿನ್ ಯುಕ್ತ ಗುಣಯ ಸುವಂದ ಪೋಷದಾಯಿ ಬವಿನ್ ಇಹಲ ಸೋಯಾ ನಗರ್ಸ್ ನಮ್ ವಿಜಯ ವೆಜಿ ನಮ್ ವೆಜಿಮ ತಮೈ
5: ದೆನ್ ಹೆಮೋಮ ಗನ್ನಿ ಅಪೇಮ ರಟೇ ನಿಷ್ಪಾದನೆ ಕರ್ನ ಕೆಡಿ ರೈಸ್ ಲೀಡರ್ 125 ಪೆಟ್ರೋಲ್ ಬೈಕ್ ಎಕ ಇಎಫ್ಐ ತಾಕ್ಷಣೆ ಪೆಟ್ರೋಲ್ ಸುವಂದಟ ದುವನಮ ಒಯಾ ಪದಿನ್ನ ಅಪಿ ಗೆವನವ ವಾರಿಕ ತುನಕ್ ಲಕ್ಷಕ ಡಿಸ್ಕೌಂಟ್ ಎಕ ಕೆಡಿ ರೈಸ್ ಮೋಟರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ 077 406 43 97
6: ಪ್ರತೀಕ್ಷಾವ ಕೆಸ್ಸ ಉನ ಎಂಕ ಪತ ವೇತನ ತುರನ್ ಕರನ ದಿವ್ಯಮಯ ಔಷಧಯ ಸೆವನಗಲ ಮಧುಕಾ ಕೆಸ್ಸಟ ಪೆನಿಯ ಸೆವನಗಲ ಆಯುರ್ವೇದ ನಿಷ್ಪಾದನೆಯ ಅಪೇ ವೆದಕಮ ಅಪೇ ಉರುಮಯ 40 ವರ್ಷರಕ ಅಭಿಮಾನಯ ಸೆವನಗಲ ಆಯುರ್ವೇದ 0547 31 39 540
7: ಬ್ಲ್ಯಾಕ್ ಕರಿ ಎಕಕ ರಸ ಬಲನ್ನ ದೆನ್ ಒಯತ್ ಕೆಮತಿ ಅತಿ ನೇದ ಮೆನ್ನ ಮಾತರ ಫ್ರೀಲೆನ್ ಬ್ಲ್ಯಾಕ್ ಕರಿ ರಸ ಸೋಯಾ ಮೀಟ್ ಬ್ಲ್ಯಾಕ್ ಕರಿ ರಸಟ ಮಸ್ನುಕಾ ಮಸ್ಕನ್ನ
8: ಪಯ ಗಾನಕ್ ಡ್ರೈವ್ ಕಲ್ಲಾ ಆಫೀಸ್ ಗೆ ಬಿಸಿ ಉನಹಮ ಎನ ಕೊಂದೆ ಕಕ್ಕುಮಟ ಮಮ ಸಿದ್ದಾಲೇಪ ಸ್ಪ್ರೇ ಕಲಾ ಸಿದ್ದಾಲೇಪ ಪರಂಪರಾ ಗಣನಾವಕ ವಿಶ್ವಾಸ್ಯ ದಿನು ಸಹನೆ
0: FM Anupaha FM Anuhatarai Dashma Ata Net FM
9: Velava oba veta gena enne
10: Cinderella wage mannan inne mama bel ganna kavurut tanaka
11: Ape daruan apata wada idirien itin age kathawa liyanna ayata ida

ಹೌ ಸುತ್ತನಾಯ್ ವಿನಾಡಿ ಪಹೈ ವಿಲಾವ ರಟ್ಟು ಹಿನಸ್ಸನ ಗಿಂದರೆ ಹಂದೇವೆ ಅಂತಿಮ ಪೈ ತಮೈ ಮೀ ಪಟನ್ ಗನ್ ಪೇಟಾತ್ ಕಾಲ್ ಕರನ್ ಬಿಂದು ಐ ಕೈ ದೇ ಕೈ ಫನಸ್ ಪಹೈ ತಿಸ್ ತುನೆ ಹರ ತುನೆ ವಾಟ್ಸ್ಆಪ್ ಗೆ ಚಾಟ್ ಗೆ ಸೆಟ್ ವೆನ್ ಬಿಂದು ಐ ಹತ್ ಸಿಕಲ್ ಹಯ ಅನು ಪಹೈ ಅನು ಪಹೈ ಅನು ಪಹೈ ಇವಾಗೆ ಮ ಗಿಂದರೆ ಹಂದೇವ ಅಪಿ ಲಗೆ ಪೋಸ್ಟ್ ಗೆ ದಾಲ ತಿನೋ ಆ ಸಾವಿಂಗ್ ಆಫೀಸ್ ಗೆ ವೆಡ ಕರನ ನ ಮುನವೆ ಐ ತಿನೋ ನೀ ಓಯ ಇಲ್ಲಟೆ ಹಿತನ ವಿಧಿಯಟ ಆ ಸಾವಿಂಗ್ ಆಫೀಸ್ ಗೆ ವೆಡ ಕರನ ನ ಮೋಟ ತಿನೋ ನೀ ಮೂಲಿಕ ಕಾರಣ ಕಮೆಂಟ್ ಎಕ್ ದಾಗಿನೇ ಅನ್ನ ಫಲ ಹರದ ಸಹನ ವಿಲಾವಿಕಿಂಗ್ ಕಮೆಂಟ್ ಸೆಕ್ಷನ್ ಗೆ ವೆಡಲ ತೇನ ಜಾಲಿ ಕಮೆಂಟ್ಸ್ ಕೇವೆನ ಏಹಿಂದ ಥ್ಯಾಂಕ್ ಯು ಅಂತ ತಮೈ ಹದಾನೆ ಹರದ ಸಂದೂನ್ ಕುಮಾರ ಗರ್ಲ್ಸ್ ನಟ ನಂಗ್ ಲಂಗಮ್ ಟೇಬಲ್ ಲೇಕೆ ಹೊಂದ ಹ್ಯಾಂಡ್ಸಮ್ ಬಾಯ್ ಕೆನೆ ಕಿನ್ನೋ ನಿಲೋ ನಿತರಮ ಅಯ್ಯೋ ಕಿ ಅನ್ನ ಬಾಯ್ಸ್ ನಟ ನಂಗ್ ತದೋ ನಂಗಿ ಬಬೇಕ್ ಲಂಗಮ್ ಟೇಬಲ್ ಲೇಕೆ ಇನ್ನೋ ನಿಲೋ ನಂಗ ಕಿ ಅನ್ನ ನೇದ ಓಯ ಮದಯಾನೇ ಆಫೀಸ್ ಪಟಾಂಗ್ ಅನ್ನದ್ ಕಲಿಂಗ್ ಆಫೀಸ್ ಏನೋ ಸ್ಯಾಲರಿ ನೆತತ್ ಕಮನ್ನೋ ಇನ್ಕ್ರಿಮೆಂಟ್ಸ್ ಓನ್ ಆಗ ಈ ಕಡೆ ಮಾತ್ಕೆ ಅಂದೆ ಮಟಾತ್ ಆಫೀಸ್ ಎನ್ನೋ ಒಂದು ಮೋಟಿವೇಶನ್ ಕೋನೆ ಮೇಕ ಹಾಗೇನೆ ಇಂದಲ್ಲ ಅವ್ರ ಹಿತನೋತ್ ನೆತ್ತಿಕಿಟ್ ಎನ್ನೋ ನೀ ಕೇಳ ಎನ್ನ ಮಗೆ ಲಂಗವ ಟೇಬಲ್ ಲಿಕ್ಕೆ ಇನ್ನು ಕಸುರಿ ಮಮ್ಮ ಕಸುರಿ ಶೇಪಿಗೆ ಕುಹರಿ ತನಕಿಟ್ಟು ದಾಗಣ್ಣ ಹರಿದ ಆರು ದಿನ ಅಲ್ಲಪ್ಪ ಟೇಬಲ್ ಎತ್ತಕೊಟ್ಟು ಆ ಟೈಮ್ ಆ ಟೈಮ್ ಇದು ಅಯ್ಯ ನಂಗ ಆಕೆಗೆ ಇನ್ನು ಫಲ ಅಮೇಶ ರಂಗಿಕ ಅಕ್ಕಕ್ಕೇನೋ ಅಪ್ಪ ಬಸ್ಸು ಯಾಗೆ ವೈಫ್ ಮತ್ತೆ ಯಾಲು ಇಟ್ಟು ಹಾಗೆ ಸಲಕಾನೆ ಇತ್ತಿನ ತವ ಮುನಾದಾನೆ ಓ ನೀ ಕೇಳಗೇನೋ ಅಮ್ಮ ಮೇವು ಅವಿಲ್ಲ ವಾಸನವಂತೆ ಜೀವಿತ ಮಾತೆಯೋ ಇರಿಸಿ ಹಾಕಿರನ್ನಪ್ಪ ಹಿಮ ಬೋಸ್ಲಾ ಬಿಟ್ಟು ಲಭಿ ನೆತ ಯಾಕೆನೋ ಲುಕದೋಗಿ ಆಲೋ ರಶಿನಿಗೆ ಬರ್ದೇಕ ಯಾಟ ಲಸನ ವಿಷಯಕ್ಕೂ ದೆನ್ನಲು ಅನಿತ್ಯ ಆಲು ಕಟ್ಟಿಯ ತೆಗೆದು ಕರೆಗಾನಲು ಮಗದು ಅದೀಶ ಈಗಾವಟ ನಿಸಲಿ ಅಮ್ಮಂದಿ ಸಂದಲ್ಲಿ ವರ್ಷನಿ ಅಮಾಶ ಮೇ ಕಟ್ಟಿಯ ತಮಾಯಿ ವಿಷ್ಕರಣ ಕೆಲಕೆ ಅಂದೆ ಅಪಿ ಮೇ ಲುಕದೋಗಿ ಆಲೋ ರಶಿನಿಟ ವಿಷಯಕ್ಕೆ ದೇಲೆ ಉನೇದ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ರಶಿನಿ ಹಾಗೆ ಹಿತೈತಿನ ಸಿತುಂ ಪ್ರತಿ ಬಲಾಪುರತ್ತು ಒಕ್ಕೂ ಇಷ್ಟವನ್ನು ನಿಮ್ಮ ಬರ್ತ್ಡೇ ಕಾಕ ಎನ್ನಿಕೆಲ್ಲ ಆದ್ರೆ ನಿಷ್ಕರಣ ಮೆನು ಆಗಿ ಬರ್ತ್ಡೇ ಉಮ್ಮಕ ಈಗ ಅವಟ ಚಮಿಂದು ಗುಣರತ್ನಕ್ಕೇನೋ ಹೊಂದ ಕಾರ್ಯಮಂಡಲಯ ಕಿನ್ನೋ ನಿಲೋ ಹ್ಮ್ ಓ ಹಬೈತಿ ಹೊಂದಕ್ಕೇನಕ್ಕೆ ಸಾಪೇಕ್ಷ ಹರಿದು ಈಗ ಅವಟ ಸಾಗರ ಶಶಿ ಆಮಂಗ್ ಈಗ ಕೇವ ಈಗಲಂಗಿ ಕಮೆಂಟಕ್ಕೆ ಕೇವ ಚಂದ್ರಿಕಾ ಆರ್ಯರತ್ನ ಕಹನವ ಅರಪೇಮಿ ಅರುಣಯ್ಯ ಅರುಣಯ್ಯ ರಿಕಿಲ್ಲ ಗಸ್ಕರ್ ನಂಗೆ ಅದು ಸುಮೇರಿ ಪಾನೆ ಗಹಮುದು ಕೇಳ ಏಕಡೆ ಚಂದ್ರಿಕಾಕ ಕಮೆಂಟ್ ಕಾಕ್ದಾಲ ಅನೇ ಬೋ ಫೆಲೆ ವಗೆ ಇನ್ನು ಮಗಿ ಕೆಲ್ಲಟ್ಟು ಸುಮಿಹಿರಿ ಪಾನೆ ಗಹನ್ ಕಥಾಕರಾದ ದೆನ್ನೆ ಬೋಟ ಎದ್ದಾರಣ್ಣಯ್ಯೇ ದೇಖಾನೆ ಮಗೆ ಹದಿಯಾವಗೇನ ರಟಮದಾರ್ನ ಇಂದ ಎನ್ನಿಪಾ ಆಯುತು ಯೋಜನಾಕರನ್ನ ತೇರುನೋದ ಓಕೆ ಅಪಿಟ ಕಾಲ್ ಕರಪು ಕಟ್ಟಿಯ ಗೊಡಕ್ ಇನ್ನು ಈ ಕಟ್ಟಿಯವ ತೊಬಾಗಿನಮು ಅಪಿ ಅಮು ಮೇ ಸಿಂಧು ಅಹನ್ ಬಲಂಗಡಿ ಹೆಲ ಪಂದಿರಿ ಜಯಪಾಲಯ ಕಥಾಕಿಲ ಸಿರಿಯಲತಾ ಐಸುರಿಕ ಶಾಲಿಕಾ ಮೇನಕ ಯಾವಟ ಸೆನಾರಾ ತೇನುಕ ಸಮರ ಸಿಂಹ ಗ್ರಸರಿಯಕ್ಕೆ ಮಗೆ ಮೊದಲಾಲಿ ಮಹತ್ರರು ದೆನ್ನ ಆದರೂ ನಿಕತ ಕರೆಗನ್ನೋ ಸುಮಿತಯ್ಯ ಲಕ್ಮಾಲಯ್ಯ ಅವ ಉತ್ತು ರಮ್ಮ ಹರಿ ಅಂದೋರಿ ಮಹತ್ವ ಜಾಯವೇವ ಮಹವು ವತಪಲಗಮ ಚಿಂತಕಾಯ ಕಥಾಕಿಲ ಹರ್ಷರಿ ಅಂಕಿವಾಯಿ ಅಮ್ಮ ಚಂದ್ರಾವತಿ ವ ಎಗತ ಕರೆಗಾನಿ ಕೆಲಕೆನೋ ಸಿಂಧುರಿಕಾ ಕಹನ ಆದರೆ ಎಗತ ಕರೆಗಾನ ಮಾಭಿಮ ಕಾಂತಿ ಅಮ್ಮ ಕಥಾಕಿಲ ಅಪಿ ಮೇ ಹಿನಾವಿಲ ಕಥಾಕಿಲ್ಲ ಹಿಟಿಯಾಟ ಗಂಗಾ ಎಲದಲ ಆಶ್ರಿತವ ಇನ್ನ ಕಟಿಯಟ ಮೇ ವಹಿ ದವಸ್ ಕೆಲಕೆ ಹರಿಮ ಅಂಗ ಹೀತಲ ವೆಲ ಭಯ ವೆಲ ಎನ್ನ ಕಾರಣ ನೀನೇದು ಕಾಂತಿ ಅಮ್ಮ ಮಾವ ಹಗಿನಿ ಹಿಟಿಯ ಉನಾಟ ಹರಿಮ ಭಯ ಇನ್ನೇ ಮುಖದ ಕೆಲನಿ ಗಂಗೆ ವತುರ ಬಲಾಗಿ ನಿಂದೆದ್ದಿ ವಡಿವೆನ ಮಲು ದನ್ ಪಹಾಲ ಹರಿಯಟ ವತುರ ದಾಗಿ ನೆನ್ನುವ ಕೆಲ ಆರಂಚಿಯ ಲಭುನಲು ದಂಗೆ ಹರಿಮ ಭಯ ಇನ್ನವಲು ಟಿಕಾಕ್ ದಿಟ್ವಾಯ್ಕೆನ್ ನತಿವನಾಲು ಇತರ ಟಿಕ ಮೇ ಪಾರಣತಿ ವೇದಿಕೆಲ ಭಯ ಇನ್ನೋ ಕೆಲಕೇನು ಅಭಿತಿ ಮೇ ಹಿನಾವಿಲ ಕಥಾಕೆಲ್ಲ ಹಿಟಿಯಾವು ನಾಟ ಅನಿ ಪ್ರತ್ಯೇಕ ಹೊಮ ಕಥಾ ತೀನೋ
කොබරි අම පරිසමින් ඉන්න සමහර වෙලාවට අපි අනේ වතුර දායිද දායිද දායිද දායිද කියලා සැකෙන් දුක් වෙවි ඉන්න වෙලාවේ ඇත්තටම අපිට පුළුවන් නම් ප්‍රිපෙයා වෙන්න නේද? අත්‍යවශ්‍ය දේවල් විශේෂයෙන් දැන් යෙනුකගේ හැමනම් ඒ පොඩි පැටියාගේ බර්ත් සර්ටිෆිකේට් එක ඊගාවට තව අත්‍යවශ්‍ය ලියකියවිලි ඔය දේවල් ටික ඊගාවට මොනාහරි තියෙනවා නම් වටින දේවල් ඒ දේවල් ටික පොඩ පොඩ පොඩ පොඩ ලෑස්ති කරලා තියාගෙන ඉන්න පුළුවන් නම් එහෙම නැත්නම් ටිකක් උඩ තැනකින් ගිහින් තියාගන්න පුළුවන් නම් අරනික අවදානමක් ගන්නවට වඩා කෝකටත් හොඳයි නේද? ඉතින් ඒ නිසා මේ වෙලාවේ හිත කලබල කරගෙන දුක් වෙවී නැතුව අපි මේ දේවල් කරගමු. ලැස්වෙමු හිමීට හරිද? යෙනුකවයි ඔයගේ දුවවයි මෝල්ඩියුසල සංගීත් මල්ලිවයි ආදරෙන් එකතු කරගන්නු. ඉගාවට ගාල්ලි ගෝනපුර මල්කි කතා කළා විහංගේ එක්ක එකතු කරගන්න කියලා කියනවා. සින්දු ටිකක් අහන්න. වැස්සි නෑලු මල්කි ගිහිල්ල නෑවලු නෑවට පස්සේ වැස්සලු මල්කේ නෑපු හින්ද තමයි ඔය ගෝනපුර පැත්තට වහින්නේ අද. ඉගාවට කලිය අපිටේ ජයන්ත අය කතා කියලා අනිවාර්ත් වගේ අලුට ඔක්කෝමත් එක්කම ආදරෙන් එකතු කරගන්න ලෑස්ති කරලා තියෙන මේ පැන්සිදු ඔක්කොම ටික වහන්න. අපේ මේ යටි අන්තර ටයිටනික් සලෝනිකේ තුෂාර අයියා දෙවෙනි වතාවටත් කතා කළා හෙට සෙනසුරාදා නිසා ආයෙ කතා කරන්න වෙන්නේ නෑ කියලා. අපේ පැලන් පිටියේ හිරාණියක් ඇතුළේ ඔක්කොම ලම ආදරෙන් මතක් කරන්න කියලා කියනවා. ජය වේවා ඔක්කොටම මම දෙකක් ආදරේ.

0: ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ವಿಸಕ್ ಪೊಹೋದ ಸಂದ ಸಿವನೆ ಕೂರಗಲಿನ್ನೆನ ಸಿವಸುವಂದೆ ಬುದ್ಧುಗುಣ ಮುಮುನನ ವಿಸಕ್ಕು ದಾನಯ
2: ಪೂಜ್ಯ ವತುರ ಕುಮುರೆ ಧಮ್ಮರತನ ಹಿಮಿಯನ್ಗೆ ಅನುಶಾಸಕತ್ವೆ
1: ನೇತ್ರಾಲೋಕ ವಿಸಕ್
2: ವಿಸಕ್ ಪೊಹೋದ ಶ್ವೇತ ಪೂಜಾ ಪಿಂಕಮ್ಮಾಲಾವ
1: ಉತ್ತಮ ಧಾತು ವಂದನಾವ
2: ವಿಸಕ್ ತೋರಣ
1: ಪಹನ್ ಕೋಡೋ
2: ಸದಹಗಿ
1: ಪಿನ್ ಸಿತಿನ್ ಪ್ರತಿಪತ್ತಿ ಪೂಜಾವನ್ಹಿ ಎದೆ ಸದಹಸಿತಿನ್ ಆಮಿಸ ಪೂಜಾ ದೆಕ ಕುಸಲ್ದಂ ವಡನ್ನಟ
2: ಕೂರಗಲ ನೇತ್ರಾಲೋಕ ವಿಸಕ್ ಕಲಾಪಯ
1: ವಿಸಕ್ ಪೊಹೋದ ಅಪಿ ಆಯತ್ ಕೂರಗಲಯಮು
2: ಕಲತೀ ಪುತು ಪುತಟ ಎಕ್ವನ್ನ ಬಿಂದುವೈ ಹತ್ಸೆ ಹತ್ತೆ ಹತೈ ಹೆಟ ಹಯೈ ಹೆತ್ತೆ ವೈ ಹೆಟ ಹಯ ಅಂಕಯ ಅಮತನ್ನ
3: ಬೆತಿ ಬರದಾಯ ಕತ್ವಯ
4: ಅನುತನ ಕಾಡುಮ ಮಿಲಕ ಕಸಾಗಲ ಗ್ರೀನ್ ಸೂಪರ್ ಶಾಖಾ ಮಾತಲೆ ಅತುರುಗಿರಿಯ ಮುಲ್ಲೇರಿಯಾವ ನಾರಮ್ಮಲ ಗನೆ ಮುಲ ಕಂಪುಲ ಕಸಾಗಲ ಸಮೂಹ ವ್ಯಾಪಾರಿ ವೆತಿನ್
2: ಅವಬೋಧಿನ್ ಸೀಲು ಪಾಸುಕಂ ಸಮಗ ಆರಕ್ಷಿತ ವಂದನಾವಟ ಸುದುಸುತನ ಟ್ರಾವೆಲ್ ನೆ ತಮತನ್ನ ಬಿಂದು ಎಕೈ ಕೈ ದೆಕೈ ಅಟಸೆ ಹೆಟ ತುನೆ ತುನ್ಸೆ ಹೆಟ ತುನ ಬಿಂದು ಎಹತ್ತೆ ಹಯೈ ಹತ್ಸೆ ದಹಸೆ ತಿಸ್ಸಟ ಎಹತ್ತೆ ದೆಕ
5: ವೇಲಾವ ಒಬ ವೆತ ಗೆನ ಎನ್ನೇ
6: ಸುಮಸನ್ನೇವಾ ಹವಸ.

ಸುಖನಾಥ ವೂ ಅಪ ತಥಾಗತ ಸಮ್ಮಾ ಸಂಬುದು ಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೆ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿ ವಂದನಾವಹ ಏಕಾತ್ಮಿಕ ವೆಮು.

ಕೇಳ್ತಿಮ ಏ ಹೆಂಗು ಮಮದಾದರೆ ಆದರಣೀಯ ತರಂಗಾಟ ಮುಹುದು ಅಹಸಕ ಆದರಯಾಕ್ ಮುಹುದು ಇಮೆಕ ತಿಯನ್ನ ಪುಲುವನಿಂದ ಆದರಯಾಕ್ ಮುಹುದು ಇಮಕ್ ಮಾಯಿಂ ವೆನವಲು ಕ್ಷಿತಿಜಯಕಟ ಕ್ಷಿತಿಜಯಕಟ ಇನ್ನ ಬಹಳು ಕವದಾವತ್ ನೀಲ್ಪಾಟ ಸುದು ಕ್ಯೂಬ ಮೀಟ ವಲಾಕುಲು ತಿಯನ್ನ ಆಸಜ್ಞತು ಲಸ್ಸನಮ ಆದರ ಕಥಾವಲು ಮುಹುದು ಅಹಸಕ ಆದರೆ ಸಾಂಸಾರಿಕ ಚಕ್ರೆ ಆದರೆ ಕರನ್ನ ಇಡಕ್ ನತಿ ಏ ಪಪು ಪಲನ್ ಆದರೆ ಕರನ್ನ ಮುಹುದು ಅಹಸಕ ಆದರೆ ಹರಿಯಟಮ ಬಲುವತ್ ಮಮತ್ ಕ್ಯೂಬ ಮೀಟ ವಲಾಕುಲು ತಿಯನ ಮುಹುದು ಅಹಸಕ್ ಏ ಅಹಸಟ ಆದರೆ ಕರನ್ನ ಇಡಕ್ ನತಿ ಮುಹುದು ಇಮಕ್ ಒಯಾ ಮುಹುದು ಅಹಸಕ್ ಹೆಮ ಸಂಸಾರಕಮ ಪತನವಾಲು ಇಡಕ್ ನತತ್ ಲಬೆನ್ನೋನೆ ಕೇಳ ಏ ಹಿತು ಅಕ್ಕಾರ ಮುಹುದು ಇಮ ඉතින් මම පතන්නේ නැතිව ඉන්නේ කොහොමද හැම ආත්මෙකම මේ රෝමාන්තික මුහුදු ඉමේ කොහේ හරි ඉමක් කොහොම වුණත් එක ආත්මෙක වෙමුද අපි අපි කැමතිම මිනිසුන්ට අයිති වෙමුද අහස් මුහුදක අසම්පූර්ණ කතාව නවත්තන්න වලාකුළු ආදරවන්තයෙක් වලාකුළු ආදරවන්තියකට ඔව් වලාකුළු ආදරවන්තයේ ඊමේ මැදිරියේ අද ඇගේ ගෙදර වලාකුළු ආදරවන්තය ඔයාට කියන්න කිව්වා ඊයේ ඔබ හැම සුබපැතුමකටම ගොඩක් ආදරෙයි කියලා.